0: ಹೇಮರ್ ಪುರ್ಖಾ ಹಡಂ ಹೊಡಕು ರುಕ್ಕುಂ ಲೆಕನ್ ಉಪಾಯತೆ ರುವಾ ರಬಂಗ್ ತೆಕು ಬಂಚಾವೆನ್ ತನ್ ತೈಕೆನ ದಾ ಮಂಡಿ ಕೋ ಜೊಮ್ ತನ್ ತೈಕೆನ ಉಲಿ ರಪಾಕ್ಯತೆ ಸರ್ಬತ್ ದಾ ಕೋ ನೂತನ್ ತೈಕೆನ ಹೊಡಮೋ ಪುರ ಅಲೋಲೋ ಜನ್ರೆ ರೋಡ್ ಮುರುಡ್ ಬಾರ್ಯ ದಾ ಕೋ ಗೊಸೋ ಒಡೋ ನೂ ಕೋ ನೂಜನ್ ತೈಕೆನ ಕೋ ಹತ್ತು ಟೋಲಾ ಕೋರೆ ನೆ ಲೆಕನ್ ಉಪಾಯಗೆ ತೈಕೆನ ಅಬುವೋಗೆ ನೆ ಲೆಕನ್ ಉಪಾಯ ಕೊತ್ತೆಬು ಜಿ ಸುಕುಬು ನಮೆಕ ಅಚ್ಛಾ ಸಿಜರೆಂದೈ ತಿಸಿಂಗ್ ರೆ ಆದಿವಾಸಿ ಅಕಡರೆ ಅಬು ಸೋಬಿನ್ ಕೊ ಆ ಬುಗಿನ ಅಮೆಂತೆ ಚಿಲ್ಕನ್ ಪೈತಿ ಕೊರೆಬು ಜಪಗರ
1: ಕ್ರಿಸ್ಟಿನಾ ಒಡೋ ದುಲಾರ್ ಸಂಗೆ ತಲಿಂಗ್ ಕೋ ತಿಸಿಂಗ್ ರೆ ಆ ಅಖಡಾರೆ ಎಟೆರೆ ಬುಗಿನ್ ಜಗರ್ ಆಯ್ ಸಿಜರೆನ್ ಸುರಿನ್ ತೋಪ್ನ ಎತ್ತೆಬು ಅಯುಮ್ ಕೆ ಆ ಜಗರ್ ರೆ ಅಭಿಷೇ ತನ ಸೈಬರ್ ಫ್ರಾಡ್ ಸೆ ಬಚಾವ್ ಕೆ ಉಪಾಯ ದುಲಾರ್ ಸಂಗೆ ಕೋ ಅಬು ಸೋಬೆನ್ ಕೊ ಆ ತೀರೆ ಜಗರ್ ಕಲ್ಚಾ ಮೊಬೈಲ್ ಮೆನಗಾ ನೆಲೆಕತೆ ಬ್ಯಾಂಕ್ ರೆ ಕಾಮಿಯ ಕದ್ ಟಕಾ ಪೊಯ್ಸಾ ರೆ ಎಮ್ ಎಫ್ ಎಮ್ ಕೂಲ್ ಎಮನ್ ರಬಲ್ ತೆಗೆ ಹೊಬಾವತನಾ ಮೆಂದು ಜಗರ್ ಕಲ್ಚಾ ಮೊಬೈಲ್ ರೆ ಆ ತಕ್ನೀಕಿ ಹೊರತೆ ಸೈಬರ್ ಫ್ರಾಡ್ ಎತ್ಕನ್ ಕಾಮಿತನ್ ಹೊಡಕೊ ಅಬು ಟಕಾ ಪೊಯ್ಸಾ ಕೊ ರೆ ಜದ್ಬುವಾ ನೆ ಕಾಮಿ ರೊಕ್ಕೊಮ್ ಲೆಕನ್ ವಿಶ್ವಾಸ್ ಒಡೋ ಜರುಡು ಮೆಂತೆ ಹೊಸಡು ಒಡೋ ಧೋಖಾ ಜದ್ಬುವಾ ಕಾಜಿ ರೆ ಆ ಮತಲಬ್ ದೊ ಡಿಜಿಟಲ್ ಸುರಕ್ಷಾ ಸೈಬರ್ ಫ್ರಾಡ್ ಹೊಡಕೊ ಆ ತೆಬು ಬಂಚಾವಕ ನೆಲೆಕ ಚುಹುಲ್ ಹೊರತೆಬು ಬಂಚಾವ ದಾಡಿಯಾ ಮೊಬೈಲ್ ಪಾಸ್ವರ್ಡ್ ಜೆತೆ ಆಲೋಕಾಬ್ಕು ಎಮಾಕೋಕ ಮೊಬೈಲ್ ಹೊರತೆ ಕೀರಿಂಗ್ ಆಕಿರಿಂಗ್ ರೆ ಸಾವಧಾನಿ ಲಗತಿಯ ಬ್ಯಾಂಕ್ ಚಾ ಪುಲಿಸ್ ಕಾಜಿ ಕಮಿ ಮೆನೆ ರೆಯೋಗೆ ಅಲೋಬು ಹೊಸಡೋಕ ಚಿರ್ಗಲಕನ್ ಗೆಬು ತೈನ್ಕ ಆರ್ಬು ಬಂಚಾವೆನ್ ಕ
0: ಹೇ ಸಿಜರೆಂದೈ ನೇಯದು ಸನರ್ತಿ ಕಾಜಿಗೆ ಅಚ್ಛಾ ದೈ ತಿಸಿಂಗ್ ಅಬು ಅಬುಗಿನ ಅಮೆಂತೆ ಒಡೋ ಚಿಲ್ಕನ್ ಬುಗಿನ್ ಜಗರ್ ಕೋ ಮೆನಗಾ
1: ದುಲ್ಲಾಡ್ ಸೊಂಗೆ ತಲಿಂಗ್ ಕೋ ಅಬು ಅತಲಾರೆ ಎಟ ಅಬುಗಿನ್ ಜಗರ್ ರೆ ಆ ಪೈತಿ ದೊ ಮಿಷನ್ ಇಂದ್ರ ಧನುಷ್ ತನ ದುಲ್ಲಾಡ್ ಸೊಂಗೆ ಕೋ ಮಿಷನ್ ಇಂದ್ರ ಧನುಷ್ ಮೆಲೆರ್ ದೊ ಭಾರತ್ ಸರ್ಕಾರ್ ಸ್ವಸ್ಥ ಮಂತ್ರಾಲಯ ರೆ ಆ ಮಿಯದ್ ಮೂತ್ ಸ್ವಾಸ್ಥ್ಯ ಟೀಕಾಕರಣ ಅಭಿಯಾನ್ ನೆ ಸ್ವಸ್ಥ ಯೋಜನಾ ರೆ ಎಟ್ ಎನೆಟ್ ಎ 25 ಡಿಸೆಂಬರ್ 2014 ರೆ ಸುಶಾಸನ್ ದಿವಸ್ ರೆ ಹೊಬಲೆನ ನೆ ಯೋಜನಾ ರೆ ಅಮೂದ್ ಉದ್ದೇಶ್ಯ ದೊ ಬಾರ್ ಸಿರ್ಮ ಜಕೆದ್ರೆನ್ ಸಿಟಿಯ ಹೊನ್ಕೊ ಒಡೋ ಹಂಬಲ್ ಹೊಡಮೋಕನ್ ಕುಡಿಕೊಕೆ ಬುಗಿನ್ ಸುಯಿರಾನು ಚಾ ಟೀಕಾಕರಣ ಎಮೊ ನೆ ಸುಯಿರಾನು ಚಾ ಟೀಕಾಕರಣ ಹೊರತೆ ಗೇಲ್ ಬಾರಿಯ ಚಾ ಬಾರ ಮಪರಂಗ್ ಎತ್ಕನ್ ರೋಕ್ಕಾತೆಬು ಬಂಚಾವ್ ದಾಡಿಯೋವಾ ನೆ ಟೀಕಾಕರಣ ಕಮಿ ಹೊರತೆ ಟಿಟ್ನೆಸ್ ಡಿಪ್ತೀರಿಯಾ ಬಲ್ಗಮ್ ಪೋಲಿಯೋ ತಾಪೆದಿಕ್ ಖಸರಾ ಹೆಪಿಟೈಟಿಸ್ ಬಿ ರುಬೆಲಾ ರೋಟಾ ವೈರಸ್ ಎಮನ್ ಎಮನ್ ರೋಗ ಕೊತೆಬು ಬಂಚಾವ್ ದಾಡಿಯ ಹಾತು ಟೋಲಾ ಕೊರೆ ನೆ ಎತ್ಕನ್ ರೋಗ ಕೊ ಅತೆ ಬಂಚಾವ್ ಮೆಂತೆಬು ಚುಹುಲ್ ಕೊ ಆ ಒಡೋ ಜಿ ಸುಕುಬು ತೈನ್ಕ
0: ಸೆಚರೆಂದೈ ಅಬು ಅಬುಗಿನ ಅಮೆಂತೆ ಇಸ್ಸು ಗೊನೊಂಗಾನ್ ಜಗರ್ ಕೊಮ್ ಉದುಮ್ ಕೆದ ಆಯುಮ್ ತನ್ ಕೊ ಜಾ ಸುಕು ಕೆನ್ ಬುವಾ ದುಲ್ಲಾಡ್ ಸೊಂಗೆ ಕೊ ನೆ ಆದಿವಾಸಿ ಅಕಡಾ ಕಾಜಿ ಕಮಿರೆ ಅಯರ್ತೆ ಅಬು ಸೋಬಿನ್ ಕೊ ಆಜಿ ರಸಿ ಕಮೆಂತೆ ಪಿಂಗ್ಲಕನ್ ದುರಂಗ್ ಹರಿಯ ಕೊ ಹೊರತೆ ದುರಂಗ್ಬು ಅಯುಮ್ ಖ್ಯಾ ಎಲಮರ್ ಸೊಂಗೆ ಕೊ ಅಬು ಸೋಬಿನ್ ಕೊ ಮೆಂತೆ ಮೈನನ್ ದುರಂಗ್ ಹರಿಯ ಹೊರಾಯ ಮುಂಡಾ ಆರ್ ಸೊಂಗೆ ಕೊ ಆ ದುರಂಗ್.